ಮ್ಯೂಸಿಕಲಿ ಯಾಸ್ ಆಕಾಶವಾಣಿ ಎಫ್ ಎಂ ರೇನ್ಬೋ ಇಷ್ಟನು ಫೋನಿನ್ ಚಿತ್ರರಂಜನ್ ಯಾ ಕಾರ್ಯಮೇನ್ ತುಮಕಾ ಮಾಯ ಮೊಗಾಚೊ ಕಾಜಾ ಸಹನ್ ಯೋಕಾರ್ ಇಷ್ಟನು ಆಮಕಾ ಫೋನ್ ಕರ್ಪಾ ಖಾತೀರ್ ತುಮಚೆ ಆವಡಿಚೆ ಫಿಲ್ಮಿ ಗೀತ ಯಾ ಕಾರ್ಯಮೇನ್ ಮಾಗಪಾ ಖಾತೀರ್ ಆಮಚೆ ನಂಬರ್ 2224457224455 ವಾ 2421285 ಇಷ್ಟನು 0832 ಹೋ ಕೋಡ್ ಡಯಲ್ ಕರ್ಪಾಕ ವಿಸರೂ ನಕಾ ಆನಿ ತ್ಯಾ ಉಪರಾಂತ ಆಮಚೆ ನಂಬರ್ ಡಯಲ್ ಕರಾತ್.

ಕೃಷ್ಣ ರೋಜಾ ಯಾ ಫಿಲ್ಮ ಖಾತೀರ್ ಎಸ್ ಪಿ ಬಾಲ ಸುಬ್ರಹ್ಮಣ್ಯಂ, ಚಿತ್ರ ಹಂಚೋ ಜೋಡ ಆವಾಜ್ ಎ ಆರ್ ರೆಹಮಾನ್ ಹಂಚೆ ಸಂಗೀತ, ಓಂಕಾರ ಮಣೇರಿಕರ್ ಹಂಚಿ ಹಿರಿಕ್ ವೈಶಿಷ್ಟನೋ ಯಾ ಗೀತಾ ಖಾತೀರ್.